ಭೀತಾ ಪ್ರಾಂಜಳಯೋ ಗೃಹಂತಿ ಸ್ವಸ್ತಿ ತ್ಯಕ್ತ್ವಾ ಮಹಸಿ ಸಿದ್ಧ ಸಂಘಾ ಸ್ತುವಂತಿ ತ್ವಂ ಸ್ತುತಿಭಿಃ.